0: ಹೋನು ಮದ್ದಿಗೆ ಹಮ್ಮ ಉರಿ ಬನ್ನಿ ನು ಹೀದುರು ಲೈ ಬೋಗುಬೈ ನೀನು ಬುರಿ ನದ್ ನೀನು ತೀದಿ ಬೇವೆ ನೊಯ್ದಿಗೆ ಹೋ ಗುರಿಗೆ ಹಾ ಊವ ಬೈ ಲಿಸೈ ನಿ ಬೋಗಿಯು ಹೆರೆ ಬರಿ ಗಮಲು ಮೌ ಮಹಾವತಿ ನು ಹಾಫರ ಗುನಿಯ ಚಗಗರು ಹಗೆ ಗುರಿಗೆ ನೊಯ್ದಿಗೆ ನು ಹಾಸ ಹನೆ ಗುರಿಗೆ ಲಾಗು ಸೈಂಗ ಹಾತ್ ಇತರ ಲಿಯಾತಿ ಲಿಗಾರಿ ಹಾಸ ಹಾ ಕೈ ಹಾಸ ಹಾ ಆಗು ಲಿದ್ದಾ ಮೇ ಬುರಿ ವೈ ಲಿಗಿಯ ಹಾಲು ಹಬೈ ಗುರಿಗೆ ಓವೆನಿ ಗಮಲು ಮೌ ಮಾದಾರಿ ಹಬೈ ಬುಸೆ ಹಗಿ ಎಬೆ ಹೋವೆಗು ಗಮಲು ಮೌ ಲದ್ದಿ ಸದ್ ಬೋವೆನಿ ಹವೈ ಚಗಗರು ಹಗಿಯ ಹೆನೆಗೆ ಗಬಾಯು ಹಾ ಅರೆ ಸಂಯುಬಾಯ ಲುಬಾ ಉರಿಬು ನೆಂಗೆ ಅಬ ಕಾತೈ ಹಾಬುಲುಗು ಕಮ ಹಮುಗ ಅಬ ರೀದಿಲೆ ಗೋಲ್ ಇತರಲಿಯ ಹಕ್ಕಿಬು ಕೈ ಹಕ್ಕಿಬು ಗುರಿಗಿ ಇತರಲಿಯ ಹಾದಿಬುರಿ ಕೈ ಹಾದಿಬುರಿ ಉರಿಯ ಲಿಯಾಬಿ ಹಾರಿ ಕೈ ಹಾರಿ ಲಿಯು ದರುಗುಲಿಯ ಹಾಬುಲುಗು ಲವ್ ಅಬ ಕಾತೈ ಕಮ ಗುರಬ್ ಇತರಲಿಯ ಲಮುರಿ ಹರಿನ ಕೈ ತಮುರಿ ಸಾರಾಗು ಕಾರ್ ತೋ ಹೌ ತು ಗಬ್ಬಯು ದಲೆ ತೈಬಾಗು ಉರಿಬುರುಗು ಗಾಲಿ ತಿಯ ಕೈ ಹಾಲಿ ಆಗುರು ಲೆ ಗಾಗಿರಿ ನೆಂಯ ಬಾಫು ಲಾಗು ಹಾಲಿ ನೋ ಅದ್ದಂಗ ಉರಿಬ ನಿ ಹೋ ಗುರಿಗೆ ಲಾಗು ಸೆಂಗ್ ಹತ್ ನೆಂಯ ಅಬ ಹಾಬುತಿ ಜಗಗರು ಹಗಿಯ ಲೆ ಆಂಗೆಲಿ ಲೆ ಲಾನಿ ಫುಸು ಲೆ ಮೇ ಬೆಹಬೈ ಅಬ್ದೊ ಮುಲಿರಿ ಬೈ ಆಂಗೆಲಿ ಲಿಗಿಯ ಲಿದ ಎಬ್ರೆ ಲಿದ ಗ್ರಿಯಗು ಅಪೊಲಿಯೊ ಓ ಅಗ್ನಿ ಚಗುತ್ ಸುಗ ಫ್ರು ಮೆತಿ ಲಮಿಸೆಲ್ ಮೇಗೆ ಗಿಲಿ ಬಿಯಮ್ ಅಬ ಲಿಮಿರಿ ನು ಹಸಿಸಿ ಆಂಗೆಲಿ ಲಿಫಿದು ಅಬ ನಗ್ಗ ಅಬು ಅಬ ಉಮಾಲಲಿ ಲಿದಾಗೆ ಗಾದ್ರಿ ಲರಿಗೆ ಲೆ ತಾರ ಗೋಲು ಲೆ ಲಿಗಿಬುಗೆ ಬೈ ಬುಂಗಿ ಅವಾ ಲರಿಯ ಗೋಮಾಲ ಲಿಲಿಗೆ ಅಲ್ಲು ಹಸಿಸಿ ಅಂಹೆಲಿಲ್ಲೆ ತಾವು ಬೈ ಫೀದು
1: ಫರಾರಬಾನ್ಯ ಗಾದ್ರ ಅಂಹೆಲಿ ಬಹ ಗಿರ ಯುಂಬನ್ಯ ಲಾರು ಓಮಿ ಮುದುನ ಲೆ ಏವ್ಫರತ
0: ಅಬ ಹಫರ ಗದುನಿ ಯೋ ಗಾದ್ರ ಅಂಹೆಲಿ ಗುಹಗಿ ಅಲ್ಲು ಹಾಫರ ಗು ಅಬ ಹಾದಾಗೆ ಕಾದ ಇರೋ ಗ್ರಿಗೆ ಹಿಲಾಗು ಬೈ ಲದಗ ಅರಾ ಸರುವ ಎಲುಬ ಔರ ಲಿಗಿಯ ವೇ ಯು ಲಿಗಿಯ ಹಾ ತಿಲಿಗಿಯ ಲು ಮೈರು ಮುಲಿಗಿ ಅಬ ನಗ ಅಬುನಿ ಆತ್ರಿ ಎನುಲ ಹಸುದರನಿ ಗುಹ ಹವಾಗುತಿಯ ಗಬ್ಬಯು ಬಿಯಾ ಸಾಯನು ಮೀನ್ ಇದರಲ್ಲಿ ಲಿಗಾಬುರಿ ಹಯಾವದಗು ಗಬಾಯು ಹಗಿಯ ಹಮಹ ವನಿಯು ಬೈ ಹವಾಗು ನೋ ನೆಯ ಅಬ ಕಾತೈ ಹನಿಗುವಗು ಫುನಾತಿ ಲಿಕೋಲು ದಿಂಗುತಿ ಲುಮ ಅಮರಿಯು ಇತರಲ್ಲಿಯ ಹಚ್ಚಿಗ ಗಬಾಯು ಹಗಿಯ ಕೈ ಹಚ್ಚಿಗ ಲಿಯು ಆಫ್ರಿ ಎತಿ ವಾತು ಕೆಮೆತಿ ಗುಮುಲಲ್ಲಿ ಲುಮ ಸುಫುರು ಹೈಮುಲುಗುಗಿ ಅವ ಲಾಫರ ಗುನಿಯ ಇರುವ ಉರಿ ಬನ್ನಿಲ್ಲೇ ಆಫ್ರಿ ದುಬೈ ಹೈಮುಲುಗುಗಿ ಗಬಾಯು ಹಗಿಯ ಅಬ ಹಾದಾಗೆ ಕಾದ ಇರುವ ಗಿರಿಗೆ ಹಿಲಾಗುಬ ಇರುವ ಉರಿ ಬನ್ನಿಲಿಗಿಯ ವಾತು ಗೆಮೆತಿ ಗುಮುಲಲ್ಲಿ ಲುಮ ಸುಫು ಹಯುಮುಲುಗುಯ ಗಬಾಯು ಹಗಿಯ ಹಬಾಫ್ ಲುಮ ಲುವಾಗು ಹಾಲಿ ಇತರಲ್ಲಿ ಹಾಲಿ ಕಮ ಹೇವ್ ಗಚ್ಚಿಗುತ್ತಿಯ ಲೌಗಿಯ ಹದ್ದುಗ ಉರಿ ಬನಿ ಹಹಿಬಿರಿಗಿರಿಗೆ ಹಾ ಮೋವೆ ಗುಬಾಯ ಲೌ ಉರಿ ಬನ್ನಿಲಿಗಿಯ ಮೀಗಿರು ಮೆಮೆ ಹಮುತಿ ಹದ್ದುಗ ನಿ ಕಾತೆಲೆ ಬುರಿ ಮೇಹ ಹದ್ದುಗುಬೆ ಮೀಗಿರು ಹಮ ಹಾವು ದುರುಗು ಹೋ ಸಿಫಿರಿಗು ಉರಿ ಬತ್ತಿಯ ಲುಮ ಹೋ ಗುವಾರಿಯುವ ಹಾ ಲೌತಿಯ ಗೋಲು ಪ್ಲತ ಬ್ರೋನ್ಸೆ ದುಬು ವೇವೆ ಹಸಿಯತ್ ಹರಿಹಿ ನಿ ಹಗಾಬು ನಿ ಹೈಬುಗು ಮಸಕ್ರಿಯ ಹಗಿಯ ಲಗು ಹಾಫರ ಹ ಹಬ್ಬಿಯನ ಹ ಹೋರು ಹ ಲುಮ ಹೀವೆರು ಹ
2: ಅಪೊಕಲಿಪ್ಸಿಸ್ ಕಾಪಿತುಲೊ 11
0: ಅಬ ತಿಲಿಚುಗುನಿ ಅಬ ಮಬುರು ನು ಲೆನೆಗೆ ಅಬ ವೇವೆಲೆ ಅಮಿಸುರಾಗುಲೆ ಅಬ ಲರಿಯ ಗುಬುಂಗಿ ನು
3: ಸರಬ ಅಮಿಸುರ ಮುಂದಿ ತೆಪ್ಲು ಬುಂಗಿ ಲುಮ ಲತಾರ ಅಬೌ ದಬಾಯಮೆ ಆತ್ನಿಯ ನುಲಾ ಅಹುದುರು ಗುದಿನಿ ಗಮಲುಮು ಮಮಿಸುರ ಅಬೈ ಬರಿರುಲೆ ಬೊಂ ಉದಿಬೈ ತಿಬಿತಿ ತೆಂಪುಲು ಲದಗದರೆಗೆ ವಾನಿ ಹೋಗಿ ಬೆತು ಕುಂಬಿತೆ ಹಲುಗುನಿ ಹಗುನಿ ಚಗುನಿ ಉಬುರು ಗುಲೆ ಸಾನುಬೈ ಲಾಗು ಬಿಯಾ ವೈ ಬಿಯಾ ಹಾತಿ ಅಬಾಮೆ ನೋನ ಹಬಿಯಾ ಗೆ ಫೆತಿಯ ದೌದೌಗು ಸುಸುತು ಲುಹಪುರಿ ಚಿಯನಿ ಹುಗಾನು ಲುಮಗೆ ಬುಂಗಿಯು ಲಾಗು ನೀಲು ಬಿಯಾ ಸಾ ಇರುವ ವೆಂಬೆ ಬಿಯಾ ಗೆ ಫೆತಿಯ ಹಗುಯ ಹಗೆ ಗಯಾವ ಬಲಿ ಬಿಯಾ ತಿದು ವೆವೆ ತೋ ಒಲಿವು ಲುಮ ಬಿಯಾ ಲೇಬು ಸನು ದೆ ಲುಲೆ ಲಿಗಿ ಉಗೆ ಬೈ ಬುಂಗಿಯು ಲೆಲ ಬುರೆ ಮೆ ಸುಮು ಬೋ ಅಹೆ ಹಿಂ ಅಬು ಸೆ ರುತಿ ಲದದು ಉರಿ ಬತಿ ಹೋಂ ಹಿಗಿ ರೆ ಗಿತು ಬಾ ವಾತು ಗೆ ಮೆತಿ ಹಯುಮು ಲೋಗೆ ಅಬಾಮೆ ಹಾಗು ದುನಿಯ ಹಾಗನಿಯು ಸುಮ್ ಸುಯ್ ನಗು ಬೈ ಇತರ ತಿ ಲೋಬೆ ಬ ಫುಗುಮೆ ಗುವಾರಿ ಲೇಬು ಸೆ ತಿ ಲದದು ಉರಿ ಬತಿ ಹೋಂ ಗಬಫು ಕಿಯ ಗೆ ಫೆ ತಿ ಹಗಿಯ ಲು ಹದೋಲು ನಿ ಸಿಯಲು ಲು ಮಾಮು ಯು ಲಾ ಹುಯ ಸುಂದ ಅನಿಹನ ಬುಗಿಯು ಅದಿಮು ರೆ ಹೈಮು ಲುಗಿ ಗಬಫು ಕಿಯ ಗಿಯೆ ಲು ಹದಗು ನಿ ತು ನಹಿ ತುಮೆ ಲು ಗಿಯೆ ಅಸುಕರಿ ರಗದು ನಿ ಕುಬೊ ಲೌ ಸುಂ ಉಯ ರಿ ಉರಿ ಬನಿ ಸಾಗ ಗಬು ಸೆ ರು ದಂಗು ಮೆ ಕುಮು ಹಮಾಲಿ ಹವಾದಿ ಬಲಿ ಲಗೇ ದೊಗು ಬ ಅನಿ ಮಾನು ಲೆ ಆಫ್ರಿ ದುಬೈ ನಿ ದಗೆ ಪೂಸು ಲೆ ಮೆ ಬೆ ಒಬೈ ಹಾಮಾ ಅಬಾಮೆ ಹೆಫೆರೆ ದೆ ನು ಉರಿ ಬು ಅಬಾಮೆ ಲಾಫರು ನಿ ಯಹಿ ಲಾಗು ಬೈ ಅಬಾಮೆ ಹೆರೆ ದೆ ರು ರುವಾಗು ದಿದಾ ಲೆ ಮೆ ರಿ ಕುಮು ಬೆ ಬು ಉಬುರು ಬು ಲೆ ಹೆರು ಸಲಿ ನೆಗಿ ಲುಬೈ ಲಾದರ ವಾಗು ವ ಹೆಸುಸು ಲಾಗು ಗುರುವ ಫ್ಲಾಶು ಮೆ ಮೆ ಲೆ ಕಾಮ ಸುರು ಮಲು ಮ ಎಹಿ ಅಬಾಮೆ ಕರಿಯೆ ಗು ನಿಯ ಗರಿ ಗಿಯಾ ಅಲಿ ದಾ ಗೆ ದೆ ಸುಂ ಫ್ಲಾಶು ಸುಂ ರಾಸ ಸುಂ ಇಂಗೆ ಲುಮ ನೆ ಚಾನಿ lagu guru omeyu dimi, an migi rubanya luha gumu, aba mehagunda raguha ubogu gubanya, lau haubegu, darine luhe debe bukata ihagagwa, lehagunda, ledega sufuri guda hamutia, meha biya profeta guhagi.
0: Kamalumu, lari ya uru omeyu dimi ligia, aba lagu yu guagda niya bungiyu, aba ya hasar, anisuha arihi balia, wairi tihanufu detagun. Aba hagabu biya gefenti hagia aba umalali here tisielu gile arinya kubai.
1: Warihu mayamu.
0: Aba hamuda inu sielu lida aba duweri. Ariye guhaga ni yuhon. Lida ora ligia aba ladaganu aba uwebu haraba ganali. Aba tagulu lidu aba muna tida nge sagdi sito uburugu. Aba hawegun sedu milu gurigia ladiga haraba ganali ligia. Hahibiri gurigia aba hichigu inebese ilu bugiu le sielu bai ladiga luweini hanufutu. Sugha libia malamisel, madise baile aba. Aba limi rinu hasedu angeli lifidu, aba lagambu ni walariye gumala liburi here tisielu ye.
4: Lani halibuingi uluma Kristu, larueha ubou, ani harueha ba lusunda.
0: Aba tihele mchunga wen gadri weye ya mutu, hanyumba ya luagu hala lelala narueha ni, lau hagibu muwaru. Aba hahuduragun lumbungi, arinye gaina.
5: Tenki wanyabu wabure mebungi. Buguya le suntiga bafu. Buguya le wima bailuma gen lubara gen frumia tida. Wima buguya gweto. Tenki wa mutibu ladiga raguba lila onwe bubu bafu. Ani gumese debu arueha. Ganyi briha neshane. Chiluha we yulu babweha. Chiluha gie da lum baguse ragutine hilagwain. Aba me pijimuli hafaye ruaha bani profeta guhon. Ama hibiri ha derega guanya ba enhongu wabu. Ama sun hawuyeri gugrigi ha ichi gubanya inebe se ilu biri. Chiluha ora lu bagiri chagunia ha agiri chagubali ubo.
0: Aba titadaru li tempu lubungi uto sielu. Aba tanihi gafu to laga ilidara dubungi uhama lumutu nyanyi itida li tempu lu. Aba nyela labiri hanigi. Arenchuni wayuhuru aba haraba ganali. Luma laburi halubara huya deregwa dile wainamuti.
2: Apocalipsis, capítulo 12.
0: Aba dilasali regu aba onwebu seini sielu. Aba uri darugu liye weyu tau kamahamuga aba duniku. Lau hati labu nge tugudi. Luma aba ridi hau duusu warugu maltabulugu. Uri tuguya dagaina yon. Aba tagua raha lau igari le lanina agari duni. Ladiga sufuri tuluba tagura. Aba yela sali regu aba seini sielu. Aba onwebu dragon funati. Sedu yen lichiga. Disi liganchu luma aba ridi luagu kada lichiga. Aba ladurugu du dragon ligia. Aba hada ki kada uru warugu malau lili. Aba lahuru ni amu warugu. Aba larana mu dragon ligia. Tikibu ya uri to lumo tagura. Lu leiki ni tirag damele tagura. Aba tagura uri tuguya. Aba mwuguri rahu le lumbi le dera gudu la guma dihalina sunfulasu keishi lau aba badu lani na guma dihani le lauti grab. Aba lagida runiwa tira utwei. Aba lanuguni wa lumbungi uluagu nlala. Aba tanura ha uri tugia lidu fulasu makairo dile nyei lubai arase lila bungi ubara utuba. Lutoni giruniwa nyei luagu milu bia saa uru wa wei wei. Lari gye aba nyei la aba uribu sielu. Nyei lubai lagendo kwa arkangeli migeli. Hau lani angeligu luma dragon. Agenda kwati dragon, hau lani angeligu, aba haferi duni uribu. Aba mabara ya la sielu. Aba lubaiti lasaganu onwebu dragon sielu di. Le binadu hewe ligira le giribai mafia o satanasi. Le yeha bani sun ubo, ligia hau sun lani angeligu. Aba hachaganu muarugu. Aba ti nagabu laniegu aba umalali here ti sielu ye.
1: Shibuhali asal baruni hon grigi ubo wago. Jiruha li larui hapungi uluma laguma di ha Kristu. Adiga sagawa li leichi gu mei haduru wadungi nyu leichi ganyi hapa haduru weyo gu aria bu likibu ge wapungi ute. Ganyi hama li lau lita mudu, luma lau ugangu le hapuri chi hapai. Manufu de duti enlu ileferi diru ni habagari, aranse de duti enlu home. Gunda ala lumoi tisemi, gunda huma huguya le agano buenye. Gama lumu fugi ya buha agano buenye uwa gu luma barana. Lugundu yundu la mafi humu la omwe bu iganya la duga sukudi ilumuti la umurusu rugali lani dana.
0: Dati larihi bai dragon la kufuiwa li la ubo wago abalaiba hanu uri tobuga agura habongu. Gamalumu, abalichiku biya larina agila tu uri tugu ya luga yara la taha marulino fulasu makaira wati disi loi dragon ligi lenye balwe tonu giru wa lwagu uru wa irumu dimi abalewere ha dragon ligi ya duna liumu lugu ya tariki uri tugu ya sara guduna kai duna churunut luye be la turu gudunu ebe ini uri tugu ya Gamalumu, abalidera gunu muwa uri tugu ya abalahore chumuwa abalachuru ni sunduna lea ligira gudubai dragon liumu lugu ya Gai timati dragon tumo uri tuguya abalidi agenda gohama tirahi ha nyudu me laule lubebe bungi falaha me lugano de Jesus Christ abati larara mu dragon laru barana
2: Apocalipsis capítulo 13
0: abanarihi la mudiru aba monstru barana hagi sedi lichigu disi ligachu Nyenye ridi luwagu kala ligancho luma iri burile au bai la naba goi bungiu luwagu kala lichigu. Mostru ligia lenege gaigusi. Italia lugudi kai lugudi osu. Liabi liyuma kama liyuma linyu. Aba lichigu ni dragon lubafu luma lala lu. Luma saragu bafu lu lagumati. Nyenye aba chanti luwagu aba lidagen lichigu mostru ligia. Wairiti luyebe lafaru ni hilaku bai. Gama lumo aba lareida gu liwungu. Wairi tihani ki sungari ya lao monstru ligi. Aba hahu dragon lo dragon lagu lichugu gumadi ilu monstru. Aba gen hahu dragon lo monstru aba haniyago.
6: Uwati ni aba kai monstru le. Kaba gayara lafaru ni.
0: Igiru wati gen monstru ligi ya lo la dimone ha dimone buiti luo uwa luma lo la nabagu ni bungi. Luma lo lagumadi ha lagu biyame biya hati. Aba la dugu itara. A dimone hati uribati lagu bungi. A nabalei lili. Lani sanduario hama ha sielu mai. Igiru wa tigi elu la genda gu hama lani gu bungiyo dari la ganya iruni. Aba lichuguni wa ubafu lu hawagu sun ras fulasu inyenye luma nechan. Aba me hahu drogu sun ha ganoba yobowa gu luma ustru ligi. Ha uwa banya hiri buriwa yu luma gen lubara gen la digu ubo utida libru to lani na ibagari. To luma bon mudu le owe bai.
7: Lega rige iruguti lu lagambu agambala. Haluti hanagu adarua, hanagu badarua. Haluti hafara wagun tau efen, hafara wagun tau efen. Nyimba lari hua, hedere bugu luma hafinye lani gubunge.
0: Lari gye, aba yanarihi aba monstru la muda ni muwa rugugye. Nyenye biya ganchu luagu kama liganchu mudu. Gamba lumo, italine la dimone ha kama aba dragon. Nyenye sulu bafu furumeti monstru luma liyuwari. Aba ladigu, Luhau dragon sungerige hau bo go bay lu furu meti monstru le la rei da guag du bay lidage chanti le luagu adiga tigie onwe buburi milagu aburige da di watu gemeti sielu ge lu muaru go hagibu gerige aba le yedu ni hau bo go bay la buri milagu le u bay lichigu u bafu nu lu la dug ni linyo war furu me guar go monstru aba la dug gud aba li yawa monstru le gawago bani chanti ani mowe Aba libihi habia wa monstru bafu lu lichugu ibagari tu liyawa furumeti monstru lu tadimune ha lumalu tafaragune ya sunha mahu dragonti ya tu. Adiga tigia lu sunla grigia waina muhanya, nyubiriginya, risitia, gudemetia, idamuni, mama idamuni lu lichugu aba maku luagu hahabu le honwere o luagu la herebu. Lugia uwa la ni aba gayarati la ganye ha ni kata ni la lugura ha ahi uwa lumaku monstru o linumeno liri luagu. Busiti te kate leli chuau, le gufura ndati aturi hale linumeno monstru. La duga linumeno la uguri, ani aniha numero ligia sisi sa uru wa sisi.
2: Apocalipsis, capítulo 14.
0: Lari gelira, aba narihi ni mudu rara labulu guwubu le siyon. Nyenye nusa biyawe gadiri mi lugirigi ya luma. Ha, buri wanyuba iliri, mudu luma liri, luguchi hereberi. Lari yaba nagambo, aba amuri, nyumbu iti, siyelu ge kama lamuri barana. Kama gine ladirgu daba wayuru le heret. Italia gine kama hamuga tamuri saragu aripa. Aba heremu hagirigi hagia, aba uremu iseri ligibu ge lala uruwe, luma hagibu ge gadiri kata ya gabagari te hagia. Luma hagibu ge waya ya motu. Uwati niyaba gayara lumuti la nichi guremu ligia gufunanda hawaidigia saa biyawe gadiri milu haa salba rubaya hadagi haa ubowa gubaya. Hagia haa madara gumba ya hongwa hama unia reide iti harumanyu falaha mai mudu le nyihi lumuti lidi. Diri watia ani salba wahagi hada ge grige ha furumi ete ideve se nu bungi luma lu mudu madari nu wati ni murusu iyeni lagu hayumaru laduga harumati ligim ge bungi abati nani hi aba yangeli ahamaha lambida go sielu nyenye uganule magumu chaditi luma lu la puri cheni honha aganobe ubo wagu hon sung necha nigu rasa luyeri dimure iluma sung flasu lariye gala umala li hereti
1: inebe la bungi umu rugu buye mewele ilu chinduza tanu la busa ya zidu utuko huma anule atiku balisielu luma ubo barana luma lise isintuna
0: abaliabi aba ya angeli larigi abalariyegu
8: heigua heigua Babilonia to weirigu bon la dega tabacharo da gudni sum nechani lau divenle lanina livie ligabri toseru
0: abaliabi aba ya heru angeli abalaniyegu lau umalali hereti
9: le audu raguti lu monstru lu matun liaba igira divieme lu laburi dinu waliri monstru lu abuluo olereberugu Lato bei divin le lanina, la nari me ligani pungio, le lesero bei lidon licopo na ligani. Aba me la sufriru, lauatu luma sufru ligibuge mudum, luma hagibuge anigu hasambibai. Lawari ruba, lugumu le linguatu le asufriru rudubalia, lu sultan. Uwa bei emira guni ni veiwogu ni ariebu, honha awudurububa ya lu mostu, Lumatun
0: liawa, nihon ha tawagubali liri. Nye balari hiwa hadere bugulani gubungi. Ha nyudu baya lau lugumadi. Ani gufuli hagia luma Jesus. Abati nagabu laniye guwaba umalali nyubi tisielu geno.
10: Aburu habile, fulese watinya ha owetia lau hafinya lau habure me Jesus Christ. Ahi itaralien lupai, hemera ubalida gen hawadi umari. Aba melidi leha dugubai uwar hama. Lia sifi isanga.
0: Abati narihi aba duweri haruti, nyulia aba lenege wugiri garewu erguti ligibo kutuweri ligia. Nyengi aba ridi golu labulugu, tumaba aluba gilei hamana tuluhaburu. Aba lafri duaba angeli titage li tempulu bungiyo, aba laguwa ragu la umala lihere tilu le nyeibai ligibo kutuweri. Lania galo.
11: Dabu mbaluba gile, ladiga chiluha daa lua luba hani, ladiga funali nadi.
0: Aba lasu kira gudu no lenye bay lagu duweri la luba gale muar gugi. Aba la luba. Aba eti lafri duaba ya angeli, tida gale tempo lubungi to sielu montau gie la luba gale hamanatu. Aba lafri duaba ya angeli lida gale tar. Angeli ligia, gabafu ti lagu watu gemeti le lagu bay latar ligia. Aba la guwaru no le tau bay la luba gale lau umala li heret. Aba la niye gulo.
7: Dabun ba luba gale to hamanabu. Alu bahagun tiresi ni bayi bayi to muar gubong la duga funa.
0: Aba lasu kira gudu no angeli ligia la luba gale muar gugi. Aba la luba hanu bayi bayi to muar gubong. Aba lichu gunu lidong aga idina le lanina ligangi bungi. Lenye ilu bayi taribi chawago. Aba taribi chawago bayi bayi lida aga idina bogu di libiti buru. Aba lafri du hita lida ge aga idina ligia chelunumo linyo hafuna no gabayi. Kaiburi irua sa kilometru geyegu walau.
2: Apocalipsis, capítulo 15.
0: Aba narihi aba ya ome busei ni sielu. Weri gudati anigi ani hanufunati. Sed angeli guhau hagumu hon sed ige ha au banya lagumu chaligai bungi. Arihat nagie kamahamuga aba barana le bidri ulau watu gemeti lida. Nyenye nuha aganye rubanya lagu monstru. Tuma liyawa. Luma lwagu linumeru liri. Rara hanya lubadu barana le bidriu ligia tau aripato lichi kubombungi hon. Aba heremu ni leremu Moises lemeha lubuwe bungi. Luma leremu mudu le itarabe.
6: Weriti anibuiti sunle adiga balibe. Wapure mebungi sunti gabafu. Suruyu liya sunle batudube uwera uwa. Bukuye le nuruwe te sunle asha. Kabasa manufu debwe wamundi. Tabasa marimu reha buiti buwabu, bukuye rebire ni usanu. Hayabi ba lila na sumfulasu, haba meha udora ugu. Laduga harihuwa liwa mkuitu la sunle batudubwe.
0: Larigeti sunkate ile, haba narihi ni fulasu le standu tumabwe, tida le tempo lubungi, siyele. Fulasu le nye inubwe, leredere bungi, daragu lubene. Haba hafuridun sedu angeligu, ha, haubaya sedu igei hagi. templo rugugi tau yenu hadagra go tau tulin to harumat ani miri tugi lebi lagur ghara nagwa gol chilulu agu hani go abalya bia bahada ge kate ga bagri ti hakia abalichi go aba kop lauti golu lu kada bahada ge sed angeli go gi buinli kada kopu lau luweni ligai bungi le ga bagri bainu sunda aba tabuinchu templo lau gumule lile nyubi bai lida ge luweni go bungi luma lubaf Siyati lebelu niya ba nyihi dari hagumu chu sedu igei ha hama banya sedu angeli gu hagi.
2: Apocalipsis, capítulo 16.
0: Abat nagabu lariegu aba umalali here tihon sedu angeli gu hagi atida ge templu.
7: Heiba aturi sedu kopule lauba ilanari ne ligani bungi ubo wagu.
0: Abalidi frumi ati angeli, abalaturu nilikopu ubo wagu. Aba la sali yego gumei gari ti hawagu sunha gawagu baliliri mausu. Hudugu wa hagi elo. Aba laturu ni habia maanghe lilikopu barana hon. Aba la sali yego barana kei hata hilanyi. Aba howe gu sun kate ya ha gabagari bayalida. Aba laturu ni huru waanghe lilikopu luagu buriduna lumalise zeiduna. Aba la sali yego hita une. Aba nagabu lani yego anghe lile gabafu bay luagu duna.
1: Uwa nagu ati bu lau baguse ragadun hita. Buingi usanduti. Buguya le mima abu, luma ke lubara ke frumi ya titan ani mima buguya buwento. La diga hagia, miyugu da hamuti hata profeta bu, ama gumutu ni hasa anduwe. Buweto ati, kurabu da adibu hitu nhoon, eresi birunye ile kadina bu.
0: Agamba nagia lania wago loige, latari.
12: Aha wabure mebungi le sunti gabafu, agusere gudadi blau isu runi, luma richagwe.
0: Aba laturu ni, hagadiri anghe lilikopu luangu weyu. Aba libihi weyu bafu lu la chura nunia grigye lau lisu. Aba hachura nusungube. Lau sunlira masakri hatia michi kuhagia uweri gunilo bongi. Anaba gorigu hamai bongi ule gabafu bai hawagu igei ha. Aba latu nuni hasengu ahe lilikopu luagu lala mungu. Aba lelete nunuweri gu labu gen liburi. Aba burihagura gunu grigye hanyanya ladiga hagari. Gamalumu ni itara masansi raguti hagaburi lu higiru ni uribati lenya ha adigubai. Anna bagoru ghamai bungiu le sielu bai luagu hagari guluma hagumai. Aba laturu ni hasisi angeli likopu luagu onwe buduna yofretes. Aba lamabaidu lu nyaila uma lu hasgiru uruwe guha nyibi maya luwege obo le nyige lubai labouchewe. Aba tinarihi hafridu uruwa sifri guriba te liumu luguye drago, liumu luguye monstru, luma liumu luguye profeta le yebe. Itra haya sifri gu uriba te hagia kei uwa. Sifri kuhagia mafia nuha adagu baya milagu. Ababuri hafridu ondara kwa ya sungu uruwe igu haubogo kubaya luba uribu le lani na onwebu luweyu ribungi ule sunti kabafu.
10: Goni kuhumatia, ladiga sorni bay niabi keili abi hiwerti aria. Ulese wabaile agagu duwa nyubay anu haladora kwa luagu, lumaibu kwa lasu rusu luilari hiyo libusi gai.
0: Abati hondara kunia uruwe igu lida fulasu le giri bay arimahedon lida herenu ebreo. Abati laturu ni hasedu angeli likopu garaba lirugu. Aba lafridu aba umalali litage lala uruwe tida templu lariyega.
13: Adeguruwali.
0: Aba yilaba lapiri hanika. Areichu ni ilumu wayuhuru. Aba lahigi chumuwa lau aba haraba kanali here tisigi lau suu haraba kanali le dagali ba ilumu genye kama giriki likibo kupo. Aba lafari inaku onwe buburu gulida uruwa murusu. Aba puri lagullu du uburu gule ubogo kubayi. Aba larita gubungi luagu uburu guweri tile Babilonia lu lahu lu chagudu ni dime ile lani na abai chuni le launa habailu lida liganyi. Aba lagumu chagun sun ubohu luma sun wubu. Aba gie laburha ome buburi lubara huya deire guati sielu gia wagu gurige. Hiriburiti chili lumu saa liburu. Aba hanaba guni gurige bungi luagu. Ladiga aba la abai chuni hanarimeti.
2: Apocalipsis, capítulo 17.
0: Abat liabi abahada ge sed angeligu halau bai sed kopu abalanie guno.
11: Higabu narufu dali tapai chu omwe buhoru tonyumbo ligibo gusarangu dunabon. Agana manya uruwe guha ubogo gubanya lida ahuru wanituma. Bacharu wa hagie ha ubogo gubanya lau dimingle lani na tahoru ha.
0: Abanaburu halabu lubafu sifiri sana. Abalanigu nina angeli ligia lido aba fulasu makaira wati. Aba nani hiaba uri waninyo luagu aba monstru funati. Biri wanyo linya sun luwe ya ritimure le anaba kutubungi utuago. sedi yang licik monstru le wagu bayi tanyor di sili gacu. Uri tu gea gucu luma funati ti kolonu tadairagu. Le abitu ende golu. Dubu bui duburiti luma perla. Nyanya bakop golu tuha burugu buin lao tisalufuni luma livie tahoruha. Beruwa yulia aba iri tereberugu lao aba anichigu aramu dogwati. Iri le tereberugu bayi.
13: Babilonia toidu.
0: Aba na subu dironi lwagu bacharu wanyola wuri tugia lau hata lani gubungi yuhama haa afara waguba ya lwege hadimu na lwagu Yesu Kristu. Da narihi balikata ile aba taweiri dunanigi. Aba tilaria guangali ligia nu.
11: Kawagu taweiri tabanigi na subu direbidali mini tawuri tobun lausun mostu ule anugi baru ule sedebe ichivi disi ligancho. Mostu ule bairu baigabaga yetimeha. Gamalumo kwento uwali, lausulira lamude rubalinda gefusule mebe habailubara gelidi lido unlagumu hulume. Haganobo nyobu waguha uo behiri buri wanyutida liburu tulani na ibagri, luma gela dugu ubo. Tavoyiri dubahani gidame harihi ni mustu ule meha gabagribe ani uwali. Gamalumo aba yaliabi, mege itileli chua uluma gufaranda. Sedi chikiligia mini la sedi wubule uwagu bainyu tawuri tuguya. Sede meme ishiki ligia mini la gie sede uruwegu. Sengu hadage uruwegu hagia gumuha liharuweha. Aba hadage laruweme. Wento, le aba miabi ingili. Dame liabi hagumu hon laruweha balwagu murusu rubidana. Le monstru le meha gabage be ani uwa li wento ligia havidi be uruwegu lausu ligia la aba hadage sede. Anilidi nyalido lagrincha wagu susu inagubayi. Disi gancho le barihu bai disi uruwe guha magume saruki nyebanya ruiha. Gamalumu habihi bahabafu uruwe gulangu aba ora uwara luma monstru. Aba labu harita guruwe guhagia, hichi gubai habafu luma haruwe halu monstru. Hagenda gubaluma mudu gamalumu laganyi rubanya. Adiga habure mesuna bure meligia haruwe tegien sun uruwe. Ani haganyi rubagien sun lani guha lanua dirubanya bungiu ani gufu lihagia luma.
0: Aba gie, larinye guangeli ligie nu.
11: Duna le barihi bai, le gibo gubai tanyura horu flasubri. Grigia, inyenye iluma nechani. Ani disi ganchu le barihi bai luagu monstru, le meme disi be uruwegu, te yere guduba horu hon, aba me higi nunufiwanyo surusu. Heiki bai tigurugu, aba me hagudu nula watu gemeti. Rula li bungi utida uhanigi lunga digni le labuse rube. La huwara dulu hedere geroni habafu kaisi uruwe gulu hidera guni monstru tarime agufuli rule larinye gubei bungyu. Vuri to parihibo tuguye omwebo uburu gule aguma dirubali ya lurui tegu ubou.
2: Apocalipsis, capítulo 18.
0: Larinye sun kata ile, aba narihi aba ya angeli larari no cielo ge lao saragu bafu, aba larungo gatu ubou lao limiri. La guara guati lao umala liheriti lariñega.
7: Abire ha Babilonia to weiri, gueto hapien ha rumafia ni, haramo de guando de sun, ha uye resefri guguripate, hadi budinuru hiyete, ane iere ha buti. La dega sun la necha negu, bacharo en lao divinle lamina tahoroga, ane agano wanya iluruwa itegu ubautuma luta tahoroga. Risi hanya, alubura hatinya buriha ubowa gubanya lidangi luwende tosera gutungu.
0: Aba eti nagabu lariegu aba ya umalali nyubiti sielu gie.
8: Furika mababi loyenge hugile nanigu. Mafara hamato malida tifigong, luma lida atabai chunwa. Datika kibe kwa litifigong, dariru lachini lusielu. Ani harita kwa lipungi luagu kuriba. Adiga humatu babi loyenge keita diga hum amu, fai humu dobre loyle tadiga bui. Ruha maba umi lehele timati, bia uwe ya fitung, sugulo letichi buwegu maba. Sufri yududa humongo, kemene tedelege u tungo lu anangu ni umbwa, numa lu uende vini, ladega alia la tati da tanigi.
13: Nyu niya ya kayaba uruwe, mama nungu ya aba hinyaru hilali tumali, masufri numba dinagi.
0: Lige liyabi baluba itabaichu, lida aba meme weyu, owe ni, iru ni, ilama, aba me tagudu la watu gemeti. La diga gabafuti wabune mebungi ule asia dirubano. Hayahu baluruwa itegubou. Haganoba ya tuma lida salufuri luma irisini. Guteme kwa tuge meho dame harihini lugumule ni tagudun. Aba meheredenu disi le hanofu delwe tabai chun. apa meharigo
4: fugia bu Babilonia uburugule wairibe Babilonia uburugule gabafu bay lidar gumusora liabi babecho
0: ayahu hategie alugura hatie buri ha ubogo kubanya gudeme goligie uburuguligie ho ladiga uwayala kabala aganye he ebegidine lehana habu ebegidine leburi golu pulata dubu buidu buriti perila gamisa linu to finu tu seda koloru buri guchu luma funati luma ginye sun luwiri fulasu le hemet ila gulauti marfili fulasu buidu buriti bronze grabu luma dubu miriti kanela kate leburi hemeti kupali mira ibinye diwei garaba fuluaru finu tu luma trigu Baruti ya gia anima aluguha lonti ya hanaha ilagu. Mudu, bagasu, gabayu, karu, ibini musu o grigie lon halugura hon. Harinya kubalu uburu guligia.
14: Uwa alfuruda burito seme bombuma tome hahisi ya bombu saragu. Feri dibali ginye suni risini luma wende ile buma nyahapoy. Feri dibali lu sundan.
0: Hanya halugura habani burikata ile ani risi elida uburu gule. Heredro badise le hanuf de loi habai chu ayahu heina asakri heina apa me harinyagu
14: fugi abu uburu guwairit itara linya me hake aba uri to utadora gutolin finut tuma dagu to koloru guchu luma funati la utuende golu dubu buidu buriti luma perla lida murusu ora gumuha saragu irisini
0: sumbri tarine ugune pasajero madulugu Hama sung hana dagi mebanya banana ha, aba herede rundisa. Dati le hari hini, lugumu le lilaku tu uburugu, aba haguwaragu harinyaga.
14: Kasa meha amu uburugu, itara beike yome bu uburugu le.
0: Aba hichagu, kaliki hablu, ayahuwa ha, asakri ha, aguwara ha.
8: Fukiagu Babilongi, lewe weiwe, disi enyaybe sung ha, lakune bain waporu, banana ha. Lauli risi, anilidara dumusu ora, kuriyo huwa. Gunda huma laule susir duboi, du Babiloni, buguye sirve, umahunguye apostolu, ama profetebu, ama sunani bubungiu, la aduga libungiu iriche hun, laula siye diruni.
0: Abati linyuno aba angeli gabafuti, aba dugule itarabike aba amuli gulei, aba laguruni, barana hon, aba laniego.
9: Itara luba, la radi da gudiniwa Babiloni, uburu gule weyibwe, Marihi digia waline, magabu digia waline, tamuri arupa, fidu bemeriru. Uwayame gie, nadagi metie bida, nika uye. Magabu waline gie, lomuri tubu, le amuli gule bida. Madura guhalime, larugu galampu bida. Magabu wa digia lime, arenchu ni le lanina marie bida. Lausu gabafu gudabani ya meha banigu, Alugura hatinya lida sumu bo, eyeda gobanya su nesha ni lau babinya raha. Dari wali hata profeta gu, hama haa lani gubungiu, luma hata sumha afara wagubanya ubowo. Dari wali hata sumha gia lida uburu guleme ha Babilonia.
2: Apocalipsis, capítulo 19.
0: Lari yekate ile, ama nagambu ni hamala lisaragu grigi. Hagua raha.
4: Aleluya. Lani wa mungi da salvaruni. Weiri guni lo mbafu. Laduga abusira kudati lani wa ni luma isuruni. Siyadi la ruwe buhoto agadi ubali nubo la ucharalu kuri. Hagu ya kudalali hapara wa mungu lani kutu aku.
0: Abaya, hagua raha.
15: Aleluya.
4: Aleluya. Magumu bai la muda iru tukumuleli.
0: Hati we gadri weya ya mutu. Hama gadri kata ya gabagari kia hagia, aba hele mchu chili muarugu. Hudugu wa telu bungiu le nyubai luagu lala. Aba harinyagu.
8: Itarala, aleluya.
0: Aba tilaga bu, laniyagu aba umala li yarafa luige lala bungiu.
16: Bukuma uwayi gunilu bungiu, sunhu guja le esedi dubali, ani inebe la hun, weyanya nyubirigini.
0: Agama yatina kama hamuga hamala li saragu grigi. Kama lamuri saragu duna luma wayuguru hereti. Aguara.
8: Aleluya. Gumese lua vude mepuingi ule sunti pe gabafu arue. Gunda guma, buiwa malau gundani. Rua kia me wairi guni lu. La tika chiluha li dani la mari etu mugu. Aranse la dani. Tau ta daura gu lino to finu. Haruma ani miritu buya. Mini ta lino finu. Bagare le suruti le habagare lani gubungi.
0: Abad lani gu anhe linu.
12: Baburka. Fulesi batinya ha misru ako banya. Lido fedu le lani na la mari idu mudu.
0: Abad lani gu nu.
12: Dimuri buri inaru niti le lariya gubungi ule.
0: Aba nahu durangu ligib ge angheli ligia, aba lariya gunu.
12: Madiga baile, lubuwe mbungi au kei buguya, hama bibiri guha afala rubali luganu te Jesusu, lun la bungi bahu duragu. Uganu lela nugube Jesusu, lido ularubunga, ligia uganu lelichi kwe sifri hon profeta.
0: Abad nari inisia luhurenyo, aba lasali reguaba gabayu haruti. Leti ya wari habali, gumfu liti luma inarani, lijia liri bai. Ladiga lau iricha lagumadi. Lau gie iricha lagendago. Amiri hati luagu kama ligemeri watu. Nyenye saragu ridi labulu. Nyenye gie aba iri buruwa yu luagu. Ani ligia rigunye asubu direi. Fendi watu dogu oto luagu mo lau hita. Lerenu mungi uliribe. Hafala reiti suda ragu, hasielu mayatau hadagra gulinu to finu tu, harutu, haruma, warinu hagi hawagu gabayu haruti. Nyenyu waba efein hamana tu, afri yetu liumu lugugie lu, lachu hagunia, necha anigutau. Apame laguma duruni, lau badu, lani naguma dihani le, lau tigrab. Aribisho galome baiba ilida lagai, lanari melikahi bungi. Beruwa yulia hiri ile, tuwagu lida, luma luwagu liyadi.
14: Haruwa itesun uruwa igu, habure emesun, habure eme igu.
0: Aba narihi aba angeli rara, lida veju. Le agua ragubai, lau ere ihonsundu nuru haa, ahama habaya sielu, larinyega.
1: Higo ugu, ontara kwa huma lumu ome voladina ragudu buingi. Hau huma amuga hagaru uruwa igu, kumati matinya, ama bugunia ganyetinya. Hagri do gabayu hau sun ha awari habali. Hagri do sun hau yeru kugirigia. Dantu ha idamuni kai ha amama idamuni. Dantu nyuguri dinya kai waina muni.
0: Abad narihi ni mosturu hama lulu ite gubou hau hanigu ondara guanya lu agenda gu lumale warinyo be lau gabayu haruti hama lani. Abad ladangri mosturu uware luma profeta yeti lebuga. Adiga we milagru ligibuge mosturu. Dauburi milagru ligia eye dalaya meha profeta ligia ha, igere kwa kita bayi hao walu laburu dhu liri monstru hawagu. Hudugu hagia tu liyawa. Dandu ti monstru kei profeta ye tiligia aba hagunu viwa yu lido lagunu le lau bayi watu gemeti luma sufuru. Ahibiri aba hafara wagun tau efein to afuri hebon liumu lugugin le warihu bayi luagu gabayu. Aba hakimu le dunsundu nuru lau hagrig.
2: Apocalipsis, capítulo 20.
0: Larigue, aba narihi aba angeli, larai no cielo gue, lau ligele infuso le mebebe. Luma aba onwebu, gri gri luhabru. Aba larigue duni angeli ligia, dragon, le binad hell, le mafia bai le satanasi. Aba lagura guni luagu milu irum. Aba laguru ni lidon fuso le mebebe, le nyei lubai la dure. Aba lichigu aba seyu luagu bena, lume ye dudugie laa ya laa nechanigu dari lasu gunu milu irumu. Lari geme milu irumu ligia, ligira gudu aba luagu murusu nda. Aba narihi ni hala buriha, ibihuba yobafu lu hagusara gudu, nyu haya luagu. Ariye numutugie hawani haa meha, adiriruba ya ichigu, luegi hapuri chani lerenu bungu iluma, luegi hadimu ni haa luagu Yesu Kristu. Hamahu duragumba ya, lu monsturu, ni tu liyawa. Migi nuhagia lu lichugu liri hereberugu o luagu la haruna. Aba narihi hasa haru lidage uwe ni lu ya habagaridu. Aba haruwe ha uware luma Kristu luagu milu irumu. Ayeti hahibiri hila guanya masa haru te lidage uwe ni darime lari ge milu irumu. Aniha afurumi ya tibai asa haru ni lidage uwe ni. Fulese watia suha gafara baya lida afurumi ya ti asa haru ni lidage uwe ni. Mabafu tilibia maowe ni hawagu. Lubara gelira, lufadiri ni gu baya bungi luma Kristu. Aba meharu ihi awara luma luagu milu irumu. Dame segera li milu irumu ligia, ligia me ligira wakudu mafia li dage la darunio. Aba me lafridu, lu leyehani necha ni gulida sungu bo. Lafridu ba eyedanya ubafu brile gogu luma magogu. Aba me londara guni ya hanigu, lu uribu, ani jibe baya kei lisako unte barani. Itra liye luba iti, aba hafuri dun sudara guhagia, lidange sun ubo. Aba hegeye daguni flasu lenye habayi lumutu niya bungi luma uburugu le hisi ya bailu, le Jerusalem. Aba lona habungi watu gemeti sielugi. Aba lagu dunia sun sun inagubayi. Mafia di leye dubalia, aba laguru ni walido lagunu le laubayi watu gemeti luma sufu. Lenye hii lubayi laguru wa monsturu luma profete yeti. Asufri lubanye ari ya buwe yogu loo sunda. Abad narihi aba ume bulala na aruwe hani haruti luma le nyumba ilu wako. Aba lagumu chako sielo luma ubo uligibugi. Aba marihi halila. Aba narihi ni hilagu wanya. Waine mwaya hama nyibirikinya rana ligibuge bungiu. Aba tatara wagunu waburi liburu tuma aba ya liburu. Tomeme liburu to lani na ibagari. Aba hagusera wakudu. Hila guany, logo brincate e leme hadugo boy, segundo le buru yo boy, tida buru liburu tugui. De regalo muti barana, suha ogo boy elita. De regala yagi oweni, luma habara hilanya sung hila guanya, ha labu ge banya lubaf. Abati, hagusera wa gudu, logo brincate e leme hadugo boy. Aba laguruni wa oweni, luma habara hilanya lidon, lagunu le, laube watu gemeti. Lagunu lauti watu gemeti ligia, Ligia libia mabai oweni. Ha maburu duma ya iri tida liburu to lani na ibagari aba haguru lido lagunu lauti watu gemeti.
2: Apocalipsis, capítulo 21.
0: Larigie, aba narihi aba iseri sielu, lu aba iseri ubo. Gumugu abuga furumi ya tisielu, luma furumi ya tiubo. Ani uwa alibu gabarani. Au huwa, ariye numuti uburu kusandu tila iseri Jerusalem. Larari no cielo gue, luma ge bungi. Arasa ilinha, que aba adari, dagunyu, lubata dari. Aba nagabu, larinha guaba umala lihere de cielo gue.
17: Ariha ba, agana wati bungi o hada grigia gueto. Lagana o Bahama, anihagia ba lumutinia. Bungi o meme Bahama, luligia la habungite. Laraga haba isun haguira, u alime onweni, ni ayahuni, ni iruni, Ni igairego la dega sega furumi ati burikate.
0: Abati larinya go bungiu.
8: Ariha ba, adega dumuti sunkate iseri me.
0: Ariha gatigiye.
8: Baburiga, la dega inare dumuti dimuri brille, ani ganyara ti lafiye nunu walua.
0: Larigiye, aba larinya go nu.
8: Sunha la dega ni sunkate le, au alfuwe, dumo omene, lagume seha. Luma lagumu chagule sunkate, le magura buti, nichugu balun, lulatu lida gen lise se duna le ichugu bai ibagari, mafaye haga luaga. Ha agayi lubayi uribani, heresi lubayi sune lubayi habihini, kei halagate, kei nirahi. Au me habungi ute, hagie me nirahi. Aha yeti ha, anufide banya, ha mafinye banya, ha yere habu banya, Agafa ya dubanya, ha ahoru habanya, ha abinyere habanya, ha ahudurogubanya hongu wariwa, ha mahayebanya, ha guruba, lidon lagunu lesubi la watu gemeti lumasufuru, le libie ma oveni ligie bahalagat.
0: Abati liabi, abahada ge sedu angeligu, halome sedu kopu, bui hau sedu, hagumuhu igei, abalaniye gunu.
11: Higabu narufu daru adari ibu, tolani mutu mwerio.
0: Aba naburi halabu lubafu sifiri sandu. Aba lanigu neluwaku waba uubu, weiriti ani inyu ligia. Aba lagufu dini, omwe buburu kusandu tile Jerusalemu. Larani nusielu gie, luma gibungi. Amiri yeti uburu kuligia lau, larungu ngabungi. Itara liya lamini ha, kei limini, aba dubu buitu merauti. Kei dubu le hasupe. Harungo ngati kai biduri. Nyenye aba bari iru wairiti ani inyo ligia. lau dusu bena geyegu lau uburugu ligia. Aba angheli logu kaa bena, lumahiri dusu tribu ha ladiga wagu israeli buruwenye logu buri bena. Uruwenye bena loige ubo ila nyinge lubai la boucha weyo. Uruwa loige norte, uruwa loige suru, luma uruwa loige ubo ila nyinge lubai lali da weyo. Dusu nye dubu lebu bariyeri ligia, lau hiri tusu lani Kristu apostolugu buruwenye luwagu. Nyenye yaba maburu golu luma angheli le adimu na habai numa lu la misuru hani uburugu lubenari luma lubari ya ino. Aba labu lidabu bene uburugu ligia luma limigife. Aba la misuru hani angheli ligia uburugu lau lumaburu. Bia milu bia saa kilometru luweiri. Aba labu limigife luma linyo luma lidabu bene. Lari gie, aba la misuru hani bari ya ino uruwa wei gadri meturu. Luweini segun hamisura gila grigia lela yusuru be angheli ligia. La udubu le hasupe la duguwa bariyeru ligia. Uburugu ligia la utigolu le timat miriti kaisi bidiri ule harumati. Wende gudawati lebo bariyeru ligia la usunlu uyeri dubu buiduburiti. Le furumieti la uhasupe. Le libiyama la usafiru. Le liruwa la uagata. Le ligadiru la uesmeralidu. Le lisengu lau onisi, le lisisi lau kornalina, le lisedu lau krisolitu, le liwidu lau berilu, le linefu lau topasiu, le lidisi lau krisopurasa, le liunsu lau hasintu, le tilidusu lau amatisitu. Dusu kube bena ligia, dusu perla. Kada bena lau abargu perla la deguwa. Leti buri lemeri uburugu ligia lau tigolu harungongo tikei biduri. Mariet na niaba templu lida uburugu ligia. Ladiga wabure mebungiyo le sunti gabafu luma Jesu Kristu templu benye. Memege iruti uburugu ligia la harungonga luma gen weyu ni luma gen hati. Ladiga le guanarigu luweni gubungiyo ruti la harungonga lo. Jesu Kristu ti li lampu ba uburugu ligia. Heibu guba sung nechanigu hasal ba wanya banya lida lilampu uburugu ligi. Aba mehanigu ni luruwe itegu bau hawairi gunyehi. Lulichu guni lubungi. Madora waguba ilubena riweyo. Uwa baigie aria bunyehi. Laniguba hawairi gunechani gunyehi. Lausung harisi. Mebele ba inikata vieti nyehi. Nile adigiti kata ile uribati ogeye ragwaditi. Hariguba ya buruwa yubayiri tida liburu to lanina ibagari to lumabu mudun hagie rigubo nye belu.
2: Apocalipsis, capítulo 22.
0: Aba tilarufu du angel iligia aba dun haruma tinu. Leishi kubay ibagari. Harungo ngati kei biduri. Lida ge lala bungiyo luma lala mudun lafuri. Nyenye duna ligia lamida ago lemeri uburugu ligia. Ani luago biya aloba duna ligia nye lahu chaburi tidi buwewe le ichi gubai ibagari. Le agii dubai dus weyasu lida hirumi. Saghati la gindu. Le tilubana serivi tilu la gara ni hon hon nechani. Ualime nikata nye ilu labu genla lenye na kubungi. Nye ibe ilala bungi duma lala mudu lida uburu guligio. Abame haukudurogo lani gulu. Agagi budaguba luma bungu. Nye begie liri hereberu. Ualime arie bunye. Haga na uti yenye. Memege iruma ye ligemeri lampu ni ligemeri wei. Ladiga larungonga daga duba. Wabune mebungi yu hao. Aba me haruwe ha sunda. Lari gie. Aba larie kungangheli ligie nu.
18: Inari niti dimuri brile. Ani gayara ti lafie runi waluago. Ani wabure mebungi memele ichi gubay dimure hon profeta gu ona haladi na luna rufudu nile lumbo ila susere du hon lani gumadise.
10: Ariha huma, anate madise. Fulese watile dugu bay kasu lau lugando te bungi yu le buru yu bay tida liburu to.
0: Au huwa agamba numuti ariha neiburi kate ile. Ani lari gen arihi ni luma na gambu ni aba nahu duragun lubadu lugudi angheli le arufu dumani nu. Aba lariye gono.
18: Madiga paile, lupui bungi okei bugui hama bibiri guha profeta gu. hamasun ha duk banya gasu role buri mun baiti da libro to lumla bungi bahu duragon
0: ani ga tigi enno
18: maramu da pai lugano te bungi le buri mun baiti da libro to la duga ya rafali da nun la gufriro igira banya ha wuri ba banya lun hasigiro adago wuri bani haviye banya lun hasigiro lida haviye anhe te ha buitu banya buitu meme hama ani grige ha derege go banya hongo lu bungi gufli meme hama
10: aha madisa liniabi ani barunu muti afai ruaho le lubi lichu ni no ka aba segumbu ikati lela dugu bai au alfa bai luma omega furumi ati luma aguma honi laguma seha luma laguma chegule sunkate
7: fulesi watia ha achibu baru hadarago lungaricha huma lung heigi lindagi limting veve lanena ibagari ganyara lamuga hebelu luluege lubenari uburugu Anhanya ha mafinyere dibanya logo Jesu Kristu. Ha abinyera habanya, ha ohoru habanya, ha gafara hadibanya, ha ahudurogubanya honguwario. Ha masunha hinshinye habubanya lu eyeragune herederu babougudi.
10: Au Jesusu, ona hanali nani angeli, lulasubuteregudu ni sumbri katile hontila na buriligilisi. Au ladugo wagu uroi Davidi, Aulia walugu mabon to lani na binafi.
0: Aria gati sifiri sandu tuma adari.
19: Higabu!
0: Legia gabu bai, aria gala.
19: Higabu.
0: Le magre bubai, nyu bai la. Le busia ti gurana lita ge duna le ichi gubai ibagari. Mafaye haga luagu. Sungha agabu bani lugano tebungiu le buruwa nyu bai tida liburu to. Veri dinumutia loi kate ile. Leichu tilamu kate ile lagamo dagud banya bungiyu ige ha wagu banya labur ho wati da liburu to lwagu legi agi daru ti som kate ile dage lugano te bungiyu le buru yo baiti da liburu to lagi daru baigiye lufana ali dage li ti di buwewe lani na ibagari luma li dage uburu gusandu ti leburi wagu bai labur ho wati da liburu to le asubu diragi di bani buri kate ile Aniye gati.
10: Aha. Madise li niabi.
0: Itarala. Higabu. Wabureme Jesus. Binila wabureme Jesus Christu. Sun huguya. Itarala.
17: Ugano buiti lela buri habai Mateu luagu Jesus. Kapitulu aba.
20: Aniha hiri bai laguchagu Jesus Christu le hada gebe mehe ladigu wagu Davidi lumo Abraham. Ayaha lagu chagu luma ge Abrahamu lumo Davidi. Abrahamu lugushi bai Isako, Isako lugushi Hakobo, Hakobo lugushi Huda haula mulenu, Huda lugushi Faresi luma Sera, Tamare tugi hagushu, Faresi lugushi Esuromu, Esuromu lugushi Aramu, Aramu lugushi Aminadabu, Aminadabu lugushi Nason, Nason lugushi Salamon. Salamon lugushi Boso, Rabu lugushu, Boso lugushi Oedi, Rutu lugushu, Oedi lugushi Hese, Hese lugushi Uruwe Davidi. Ayaha laguchagu lumage Davidi lumo adenruni Babylonia. Uruwe Davidi tuma tomehe lumari uriasi, hagia lagubri gubaya Salamon. Salamon lugushi bei Roboamu, Roboamu luguchi Awiasi, Awiasi luguchi Asa, Asa luguchi Hosafatu, Hosafatu luguchi Horamu, Horamu luguchi Osias, Osiasi luguchi Hotamu, Hotamu luguchi Akasi, Akasi luguchi Esikiasi, Esikiasi luguchi Manasesi, Manasesi luguchi Amon, Amon luguchi Hosiasi, Osiasi luguchi Hekwaniasi, haula mulenu lida danle hanawa gube Israeli na adengre waguwa Babilonia. Ayaha laguchagu lumage adengre ni Babilonia, lumo lagri hon Kristu. Hekwaniasi luguchi bai Saliteli, Salateeli luguchi Zorobaweli, Zorobaweli luguchi Abiedu, Abiedu luguchi Eliakimu, Eliakimu luguchi Asoro, Asoro luguchi Zodoku, Zodoku luguchi Akimu, Akimu luguchi Eliudi, Eliudi luguchi Eliasaru, Eliasaru luguchi Matan, Matan luguchi Hakobu, Hakobu luguchi Jose le Tumari Maria, Tuguyeti luguchi Ubon Jesusu le Wasal Baragule. Kotoro se yanu lubaiti lineba fago Jesusu lumage Aburamu lumo Davidi, Kotoro se lumage Davidi lumo Hanawa gunua Israeli na Babilonium, Kotoro se lumage Dan ligi alumo laguri hon wasal baragule.
3: Estás escuchando Fe Lo Bíblica, la Biblia en español, inglés, garífuna y quechí.
20: Gabriel